ಅಜ್ಜೆ ಕಾಣ ಈ ಉತ್ತಾಯಿದೆ ಕಣ ತಾಯೇ ನಿಪುಣ ಏ ನಿಯ ಪೇರು ಇನ್ನ ತಾಯೇ ನಿನ್ನ ಪಾಸೆ ಇನ್ನ ಸೊಲ್ಲು ಬಂದ ಇನ್ನ ಕರ ತಾಯೇ ಬಡ ತಾಯೇ ನೀ ತಾಯಿ ತಂದೆ ತಾಯೇ ಎಲ್ಲರ ಕಲಾ ತಾಯೇ ನನದವೇ ಅಪ್ಪ ತಾಯೇ ನೀಯದಪ್ಪ ತಾಯೇ ನೀ ಅಂದದಲ್ಲ ತಾಯೇ ತೊಗಾತೇರು ತಾಯೇ ಇಂದ ಸ್ವಂದ ಕರು ತಾಯೇ ನೀ ಕುಟುಂಬ ಕೋಟ ಇಲ್ಲದೆ ಒಡೆಯುವ. ಇದು ವಂದು ನಮ್ಮದು ಒರು ಮಜ್ಜನ ಪಾಟ್ಟು ಕಾಟ್ಟದುಡಿಯ ವನಪಾಟ್ಟು.

ಮಳಿಗಾಲ ಇಲ್ಲಿ ಸರಿ ಕರ ಬಾವ ಇನ್ನತ್ತ ಆನೆ ಪಾಟು ಅಂತ ನನ್ನದು ಊರು ಆನೆಗಟ್ಟಿ ಅದಕ್ಕೂ ಆನೆ ಪಾಟು ಅಂತ ನಮ್ಗೆ ಪಾಡಿರ್ಕೇಮು ಕಟೆ ಸುನವೇ ಕಂಡೆ ಎದ್ಬೋ ಆನೆ ಪೂ ಆನೆ ಕಟ್ಟಪ್ಪ ಸೋಲೆಯಲ್ಲಿ ಕಂಡೆ ನವ ಕೊಂಬಿನ ಆನೆ ಆನೆ ಕಟ್ಟದೆ ಕಂಡೆ ನವ ಆನೆ ಪೂ ಆನೆ ಕಟ ಸೊಲದಿ ಕಂಡೆ ನವ ಕೊಂಬಿನ ಲೇ ಆನೆ ಭಗತ ಆಡಿಲಂಡೆ ನವ ಬೊಗಳೆ ತೆಲೆ ಆನೆ ಅದಿ ಊಟ ತೆಲೆ ಕೂಟ ಕೂಟ ಆನೆ ದೇವರು ಗಟ್ಟಿ ಪೋಲೆ ಆನೆ ಪುಡೆ ಪೋಲೆ ತಿಂಗ ವೆಂಡೆ ಆನೆ ಪೂ ಆನೆ ಕಟ್ಟೆ ಸೊನೆಯಲ್ಲಿ ಕಂಡೆ ನವ ಆನೆ ಪೂ ಆನೆ ದೇ ಕಂಡೆ ನವ ಕೊಂಬಿನ ತೇಲೆ ಆನೆ ಗಾಳ ಕೊಂಬಲು ಕಂಡೆ ನವ

ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ